ಸರಿಗಿಣದು ಜನ ಜನ ಜನದನ ಸರಿಗಿಡದಿ ಜನುತ ಜನುತದಿ ಸಗ ಸರಿಗಿಣದು ಜನ ಜನ ಜನವನ್ ಭಕ್ತರು ಮುರಿವರ್ಗಳಿಗೆ ಮಯಾರ್ಗಳು ಸುಗೈ ಪಾಡವು ಪುನಸೆ.